ಭಾರತೀಯ ಸಂಸ್ಕೃತಿಯ ಕೇಳ ಕಿಯಾನ್ನೇ ಶ್ರೀಲಂಕಿಕ ಅಪ್ಪಟ್ರ ನುಪ್ಪುರುದು ದಯಾಕ್ ನೆವಿ ಏ ಬಹುಮ ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯಾನ್ನೇ ಅಪ್ಪೆ ಸವನ್ಪತ್ ಅತ್ತರಟ ಬಹು ಸಮೀಪ ದಯಾಕ್ ಇತ್ತಿನ್ ಮೇ ಅವಸ್ಥಾವೇದಿ ಅಪ್ಪೆ ಒಬ್ಬಟ ಸಮೀಪ ಕರಾನಟ ತೋರಗತ್ತ ಅಪೂರು ಹಿಂದಿ ಗೀತ್ಯಾಕ್ ಏ ಒಬ್ಬೆ ಸವನಟ ವಿಂದನೆಯಾಕ್